ಗಿರಿ ದಾನಿ ನೀರ ಬಬ ಮಗ ನೀರ ಬಬಗ ದಬ ಬಗರಿ ಬಬ ಗರಿ ದ ಮಾಪ ದಾನಿ ತಾಂತಿ ದಾ ನಿ ತಾಂತಿ ದಾ ನಿ ತಾಂತಿ ದ ಗ ಪ ಪಧ ಪಧ ಮ ಪ ಗ ಮ ಪ ಗ ಮ ರ ಸ ದಬ ಬಗರಿ ದ ಬಬ ಬಗರಿ ದ ಇದ ದದ ಲಿ ರೆ ದದ ನಿ ಗ ದದ ಲಿ ರೆ ದದ ನಿ ಗ ಗ ಮ ಮ ದದ ನಿ ನಿ